0: ಹೇ ಗೌರಿ ಸುತಯೇ ಪರ್ವೋ ಗಣಪತಿ ಅಷ್ಟ ಸಿದ್ಧಿ ಪತೇ ಸ್ವಾಮಿ ಗಜಭಕ್ರಂತ ಗುಣ ನಿಧಾನ ದಿವೃದ್ಧಿ ಪತಿ ಹೇ ಲಂಬೋ ಯಕದಂತ ಬೀಜುಲಿ ಜಾಯ್ ಕೆತಲಾ ಕಲಿ ಕನಿ ಮೇರಾ ದೋಖ ತರ ಫಿರುನ್ ಗರ್ದಿ ಸಂಸಾರ ಸಬ್ದೇ ಕನಿ ಹೇ ವಿಷ್ಣು ಕರುಣಾ ನಿಧಿ ಹಳಘಡಿ ಲಕ್ಷ್ಮೀ ಸಂಗೈ ಮಾಲಿನೇ ಹೇ ಬಿ ಸಂಬರ ಹೇ ಹರಿ ನರಹರಿ ಯಗ್ ಭಕ್ತಲೆ ದೇಖಿನೆ ಈ ರಾಧಾಪತಿ ರುಕ್ಮಿಣಿ ಕಾ ಪತಿ ಪ್ರಭು ಯೇ ಜಾನಕಿ ಕಾ ಪತಿ ಮೇರಾ ದುಃಖ ಸಬೈ ಬಳಾರಿ ದಿನವಸ್ ಭವಶಿಷ್ ಮಿಲೋ ಸುಖ ಜತಿ ಏ ಶಂಭು ಶಿವೆ ಸತಿ ಪತಿ ಹರಿ ಶ್ರೀಮಾತಿ ಗಂಗಾಲಿನೇ ಜೋಗಿ ಹರಿ ಭಕ್ತ ಭಕ್ತ ಅರುಕಾ ಸಂತಾಪ ಸಬ್ ನಾಚಿನೆ ಶ್ರೀಮಾತಿ ಸಶಿಲಾಮುನೆ ಮಿರ್ಗಲಿನೆ ತಿನ್ನೇತ್ರೇ ಶೋಭಿನೆ ಏ ನಿರ್ವಾಣ ಅನೇಕ ಸೇವಕ ಮಹೋ ಜ್ಞಾನ ಭಕ್ಷಿಯ ತಿರುವನೆ ಈ ರಾಜ ಪ್ರಕಾರ ಕಾ ಪಿತಾಜಿ ಮಕ ಯಾಂಧಕಾರಿ ಹರಿ ಯಥಾಯಾಪತಿ ನಿಶೇಶ್ವರ ಪಿತಾ ಕೋಥನ್ ಹಜುರ್ ಕಾ ಸರಿ ಏ ಸೂರ್ಜೆ ಜಗತ್ ಭರಿ ಘುಮಿ ಘುಮಿ ಸಬ್ಕು ವಿಚಾರ ಕರ ದಿನಿ ಸಾರಾ ರೋಗ ನಾಶ ಕರಾಯಿ ಬಕ್ಸನ್ ಹೋಸ್ ಮೇರಾ ಉಪರ ದುಃಖ ದಿನಿ ಹೇ ದೇವಿ ದುಃಖ ನಾಶಿನಿ ಭಗವತಿ ಹೇ ವಿಷ್ಣು ಮಾಯಾ ರಮಾ ಹೇ ನಾರಾಯಣಿ ಸಾರಾದೆ ಗಿರಿಸುತಿ ಧೃತಿ ದಿನ ಹೋಸ್ ಮಮ ಯೋ ಪಂಚ ಏನಾಕು ಶತ್ರುತಿ ಜೌನ ಜಾನ ಪಡದಾತನ್ ಘರೈಮಾ ಬಸಿ ತಿನ್ಕ ದುಃಖ ವಿನಾಶ ಗರಿ ಸುಖ ದಿನ ಈ ದೇವ ಕಮರ್ ಕಸಿ ಯೋ ಪಂಚ ಏನಾಕು ಚರಣ ಕಮಲಮಾ ಶಿರ್ಲಾಯಿ ಪೈಲೆ ಧರಿ ವಿಸ್ತಾರ ಗರ್ಚು ಮು ಶ್ರೀ ಹರಿಜಿಕೋ ಸೋಲೋ ಭಾಕಾಲೆ ಗರಿ ಅಥ ಸರಸ್ವತಿ ಮಾಯ ಬಿನಾ ಪೋಸ್ತಕ ಧಾರಿಣಿ ಹಂಸ ವಾಹಿನಿ ವಿಧಾನ ಕರೋ ತುಮೆ ಪ್ರಥಮ ಭಾರತಿ ನಾಮ ದ್ವಿತೀಯ ಸರಸ್ವತಿ ತೃತೀಯ ಶಾರದಾ ದೇವಿ ಚತುರ್ಥ ಹಂಸ ವಾಹಿನಿ ಪಂಚಮತು ಜಗತ್ ಮಾತಾ ಖಟ ಭಾಗೇಶ್ವರಿ ಸಪ್ತಮ ಶೈವಾಚ ಕೌಮಾರೀ ಚಂದಮ ಪರ ದಾಯಿನ ನಮೋ ಬುದ್ಧಿ ದಲಿತ್ರಿ ದಶಮ ಬ್ರಹ್ಮಚಾರಿ ಏಕದಶ ಚಂದ್ರ ಘಂಟ ದ್ವಾದಶ ಭುವನೇಶ್ವರಿ ತ್ರದಶ ನೈ ಪಠೇಂದ್ರ ಧೀವ್ರ ಬಸಂತ ಬರ್ಮ ರೂಪ ಸರಸ್ವತಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಗುಪ್ತಿ ನಾಮ ಧರಿ ಸಖಿ ನಗರಮಾ ಪಹನಿ ಬಖತ್ಮಾ ಪನಿ ಕಥಾ ರಿಷತ ಕಷ್ಟ ಭೋಗ ಗರಿಯಾ ಉತ್ತೀರ್ಣ ಹೋಲಾ ಭನಿ ಚಿಂತಾ ಧೇರ ಹುಂದಾ ಜುಜಿಷ್ಠಿರಜಿಕ ಮನ್ಮಾ ಲಹಡಿಯೋ ಗಯೋ ಸಮಜಿ ಝಟ್ಟ ತಾ ಜಗತ ಜನನಿಕ ತೌಲನ ಲಾಗ್ನು ಭಯ ಮಾಲಿಕ ಚೌದೈ ಭುವಾನಾ ಕಿ ಜೋ ಭಗವತಿ ಖಾತಿರ್ ಭದ್ರೈಮಾ ಗಯಿ ಲೀಲಾ ಗರ್ನು ಭಯೋ ಯಶೋ ಮತಿಜಿಕಾ ಕೊಗ್ಬಾಡ ಪೈದಾ ಭಯ ನಂದೈಕಾ ಕುಲಲಾಯಿ ಉಜಲ ಜಲ ಗರಿ ಭಕ್ತೈ ಉಪ್ರಮ ಪ್ರೇಮ ಧರಿ ಕಂಸೈಕೋ ಪನಿ ಗರ್ಭನಾಶ ಹುನ ಗಯೋ ಜಸ್ಕಾ ಪ್ರಭಾವಲೆ ಗರಿ ಕಂಸೈಲೆ ಪನಿ ಮಾರ್ನಕೋ ಮನ ಗರಿ ಆತ್ಮಾ ಉಠಾಯೋ ಜಸೈ ಬೀದುರ್ಕಾ ಶರೀರ ಪಧಾರಿ ಗಗನಮಾ ಉಣ್ಣು ಭಯೋ ಝರ್ತಸೈ ಲೋಮಾ ವಿದ್ಯಾರ ಬಸ್ರ ಜಸಕೋ ಖಡ್ಕೈಚ ಆತ್ಮ ಪನಿ ಪರ್ಕ್ಯಾಚನ್ ತಿನ ಲೋಕಮಾ ಭಗವತಿ ಬೈನಿ ಹರಿಕೋ ಬನಿ ದುಃಖಿ ದ್ವೈ ಜಗದೊಂಬೆಕಾ ಚರಣಕ ಧ್ಯಾನ ಗಾರ್ದಾಚನ್ ಜೋ ಯಾ ಪಾಪಕೋ ಮುಕ್ತ ಭಯರ ಭಕ್ತರು ತಿ ಪುಗ್ಚನ್ ಪರಂ ಪರಮಾ ಗಾಯಿ ಧಾಪ ಬಿಖೆ ಗಿರಿನ್ ಯತಿ ಬನೆ ಸಜನ್ ಜೌನೆ ರೀತ್ ಗರಿ ಜಿಕ್ಚನ್ ಸೋಯ್ ರೀತಲೆ ತ ಭಕ್ತ ದುಃಖ ಪರದಾ ಉದಾಚಿನ ಧರಿ ಪರ್ಬಾಪ್ ಎಷ್ಟು ಜಾನಿ ಜಗದ ಜನನಿಕ ಚರಣ ಮನೈಲೆ ಶಿರ್ ರಾಖಿ ಕುರುಪತಿ ಪರೇ ಝರ್ ಚರಣಮ ಚತುರ್ಥಿ ಗರ್ನಿ ಮನ್ ಭಯಕನ ಅಧಿಕ ಕಾತರ ಸೋರ ಕರಿ ಸ್ನಾನ ಕರ್ಚನ್ ಶಾಸ್ತ್ರ ಭೀತಿಸಿತ ನಾಯ್ನ ಜಲಧಾರಿ ಯೇ ದುರ್ಗೆ ಸವಲಾಯಿ ಪರ್ಪನಿ ದಿನೆ ಕೌಮರ್ ಸ್ವರೂಪ ಭಯ ತೇಜ ತಿಮ್ರೋ ಪನಿ ಬಾಲ ಸೂರ್ಯ ಸರಿಕೋ ಮುಖಪೂರ್ಣ ಚಂದ್ರ ಜಾಯಿ
1: ಸಂಗ್ರಹತ ಮಹಾತಿ ಪಾಂಡವ ಬಸುನ್ ಕುಮ ಬಸುನ್ ಕಾಧಿಕಾ ಅವು ಗೋರಚ ಗರುಣ ರಾಧಾನ ಬಹರು ನಗ್ಮ ರಾವಣ ನಾಶಿಕಾ